ಜೀವಮಾನ ಬುದುರುವಕ್ಕೆ ವಚನೆಮ್ಮ ಅಪೆ ಹದವತದ ಪಿರಿಸುದು ಆಲೋಕ್ಯಕ್ಕೆನವ ಬುದುಗುಣೆ ಸತ್ಯ ಸಂಗೀತೆ ಬಂದಿ ಸೆತ್ಸುವೆಂ ಪಿರುನು ಮೋಹತ ತಂ ಒಬವಿತ ಗೆನೆಯನ್ನು ಅಪಸೂದಾನಂಕಲ ಟಿ ಎಂ ಜಯರತ್ನಗೆ ನಿಯತಮಾನಿ ಮೃದು ಹಾಂಡ ಸೆತ್ಸುವೆಂ ಪಿರುನು ವಚನ ಅಪೆ ಸಿತಟ ಪಿರಿಸುದು ಸೋದಕ್ಕು ಹಾಗೆ ಸೆಮಿಂಗ್ ಎವಿತ್ ಹದವತಟ ಲಾಂಗ್ವಿ ಸೋಯಕ್ ದಿನ ಅಪೂರ್ವ ಭಕ್ತಿ ಗೀತ ಸಿತ ಪಿರಿಸುದು ಕರಗನ ಸೆತ್ಸುವೆಂ ಪಿರುನು ಹದವತೆ ತಂ ಅಸನ್ನ ಟಿ ಎಂ ಜಯರತ್ನ ಗಾಯನ ಮೇ ಗೀತೆ